0: ಇದು ಜನಂ ಸಾತ್ರ ಅದು
1: ಹರ್ಕದಂತೆ ಕದಂ ಸಾಂದು ಜನಂ ಸಾತ್ರ ಅದು ಸುತ್ತ ಹರ್ಕದಂತೆ ಕದಂ ಸಾತ್ರ ಅದು ರಕ್ಷೋ ಅಚಿಂತೆ ಕಸಂ ಸಾತ್ರ ಅದು
0: ಕ್ಯಾ ಬಾತ್ ಹೈ ಕ್ಯಾ ಬಾತ್ ಹೈ ಲಾಜವಾಬ್
1: ದಂದೋ ಮೋಲಾ ಪಾಂಜೋ ಕರಂ ಸಾತ್ರ ಅದು
0: ಬಾಬಾ
1: ಅಜಾಯೋ ನಕ್ಷರ ತೂ ರಾಮ ಸಾತ್ರ ಅದು
0: ಬಾಬಾ
1: ಈ ಹಂದರ್ ದಜೋವಾ ಅಸಂ ಸಾತ್ರ ಅದು
0: ವಾಹ್ ವಾಹ್
1: ಕನಂ ಸಾತ್ರ ಅದು ಜನಂ ಸಾತ್ರ
0: انتہائی خوبصورت سائیں واہ واہ واہ واہ جس لو ماشاء اللہ
1: مہربانی
0: بڑی مہربانی
1: دوستن کے سلام
0: سلام
1: فرماش جو نجموں میں فنگلا پلے کر لو
0: کیڑو سر
1: سر فرماش جو ہے چمن میں والے جو ہے کلام دا ہے غضب سی رہو دل کی درد سے
0: شامل کرندا سے بالکل مست
1: نظر انسان نظر سنما
0: عرفان
1: علی منتاب سبرو صاحب ڈاکٹر
0: وعلیکم السلام تھینک یو لو یو لک لائک محبت جی دوستو پروگرام میں ایکڑی کال بھی شامل کندا سے السلام علیکم خیر سائیں کے تھا
1: وعلیکم السلام ماده صاحب خوش آمد کہہ رہا
0: سائیں مجا سائیں مجا میرانی صاحب کیڑا حال خوش ہے
1: اللہ کرے میں سائیں کہیں نیٹ ورک میں شکایت ہے
0: کہو سائیں کہو دل کھولے کہو
1: اللہ نے کوان ڈبل ان کو مانگلیں گا وہ آواز ہے میں موتی کا ریکارڈ کر دوں
0: بالکل
1: پیار میں بجیں گا تو مزو ٹوٹی رہے
0: ماں نے جلا عرض کیا त इहो असांजे नेटवर्क जो न आहे इहो मोबाइल नेटवर्क जो आहे जेको बि अवां वटि कंपनी आहे न या मोबाइल सेट आहे न इहो उन में आहे किथां बि कंहिं बि कॉल जी डबलिंग जी शिकायत कोन मिली आहे सर ठीकु आहे मां इहा शिकायत नोट करे छॾी अवां कुझु छा चवणु चाहींदो छाकाणि त हिकु अधु मिंट बचियो आहे असां ब्रेक ॾांहुं बि वेंदासीं जी क्या
1: अदब ऐं इख़लाक जी आहे असां वटि खाण
0: वाह वाह
1: आहे थम शान आहे
0: सर अव्हांजी कॉल कटिजी वई हिकड़ी शॉर्ट कमर्शियल ब्रेक जो ब्रेक खां पोइ वापसि वरी विरंदासीं ॿुधंदा रहो GFM नेटवर्क
2: It's 9:45 PM. This time check is by
3: Bank Islam ne laya Pakistan ka pehla Sharia compliant gold based financing.
4: Tarakki
5: Delhi ke tukro se judi
6: Sindh ke dil se nikli awaaz
5: GFM 88 network Sindh ki awaaz
7: زندگی گزاریو اعتماد سان قرآن کے سمجھی بدھندا رہو ڈاکٹر فرحت ہاشمی جو پروگرام تعلیم القرآن روزانو صبح 9:05 تے صرف GFM 88 نیٹورک تے
5: اپنا شہر اپنا گھر ماتلی اور ماتلی کی آواز GFM 90.4